0: ಸಫಲತಾಕಾಸಂಗ
1: ಜಾಕೆ ಮಲ್ಲಕಾಹರಂಗ
0: ಜಯ ಜಯ ಶಬ್ದ ನಾಹದ ವಾಜೆ
1: ಸುನ್ ಸುನ್ ಅಂತಕರೇ ಪ್ರಭು ರಾಜೆ
0: ಮರ್ಗಟೇ ಗೋಪಾಲ ಮಹಾಂತ ಕೇ ಮಾಥೆ
1: ನಾನಕ ಉಂದ್ರೆ ತಿನ್ ಕೇ ಸಾಥೆ
0: ಸರ್ಣ ಜೋಗ ಸುನ್ ಸರಣಿ ಆಯೇ
1: ಕರ್ ಕೇ ಪಾಪ ಪ್ರಭು ಆಪ ಮಿಲಾಯೇ
0: ಮಿಟ್ ಗೇ ವೈರ ಪಯೇ ಸಬ್ರೇನ
1: ಅಮೃತ ನಾಮ ಸಾಧ ಸಂಗ ಲೈನ
0: ಸೋ ಪ್ರಸನ್ನ ಪಯೇ ಗುರುದೇವ
1: ಪೂರ್ಣ ಹೋಯಿ ಸೇವಕ ಕೀ ಸೇವಾ
0: ಕಾಲ ಜಂಜಾಲ ವಿಕಾರ ತೇ ರಹತೆ
1: ರಾಮ ನಾಮ ಸುನ್ ರಸನಾ ಕಹತೇ
0: ಕರ್ ಪ್ರಸಾದ ದಯಾ ಪ್ರಭ ತಾರಿ
1: ನಾನಕ ನಿಭಿ ಕೃಪ ಹಮಾರಿ
0: ಪ್ರಭ ಕೀ ಉಸ್ತತ ಕರೋ ಸಂತ ಮೀತ
1: ಸಾವಧಾನೇ ಕಾಗರ್ ಚೀತ
0: ಮಣಿ ಸಹಜ ಗೋಬಿಂದ ಗುಣ ನಾಮ